ಚಿತ್ರಗಳು ಹಿಂದಿಂತ ಹೆಗ್ಗನ್ನ ಧಮ್ಮ ಕೆಟ್ಟಕ್ಕ ಹೆಣ್ಣೆ ಕೆಟ್ಟಕ್ಕ ತಾ ಕೆಟ್ಟ ತಾ ಕೆಟ್ಟ ತಾ ಕೆಟ್ಟ ಧನ್ನೆ ಕೆಟ್ಟಕ್ಕ ತಾ ತಾ.